ಮೇಜರ್ ಈಕ್ತಾನೆ ಮೇಜರ್ ಸ್ಟ್ರೀಟ್ ಡಾನ್ಸರ್ ಎಲ್ಲಿ ಸ್ಟ್ರೀಟ್ ಡಾನ್ಸರ್ ಎಲ್ಲಿ ಯಾರ ಹಂಗೂ ಇಲ್ಲ ನಂಗೆ ನಾನೇ ಎಲ್ಲ ತಾಳಕ್ಕೆ ಸಾಕು ಡಬ್ಬ ಕುಣಿತಾನೆ ನಂಗೆ ಹಬ್ಬ ಎಲ್ಲ ಒಂದು ತಮಾಷಾ ಇದರಲ್ಲೇ ನಂಗೆ